0: ತೋರ ಮಾತಾ ಕಂಟೆ ಚುರಿ ಲಗೈಚಿ ಯಾರು ಬಂದ್ರ ಪೇಡಿದೇವಾ ಮಹಾಪ್ರಭು ಚಾಲೋ ಮಾತಾರ ಸಂಕಟ ಪೇಡಿದೇವಾ ಸುಂದರಿ ರಹತರು ಜೆ ಕಂಡ ಚುಡಾಯಿಲಾ
1: ಸುಂದರಿ ರಹತರು ಜೆ ಕಂಡ ಚುಡಾಯಿಲಾ
0: ಸುಂದರಿ ರಹತರು ಜೆ ಕಂಡ ಚುಡಾಯಿಲಾ
1: ಸುಂದರಿ ರಹತರು ಜೆ ಕಂಡ ಚುಡಾಯಿಲಾ
0: ಸಂಜೆ ಬಲೆ ಮಂತ್ರ ಪೋರೆ ಪಿಂಡ ಕುಜೋಡಿಲಾ ಸಂಜೆ ಬಲೆ ಮಂತ್ರ ಪೋರಿ ಪಿಂಡ ಕುಜೋಡಿಲಾ ಗಾಯತ್ರಿ ಮಂತ್ರ ಪೋರಿ ಜೀವದಾನ ದೇಲಾ
1: ಗಾಯತ್ರಿ ಮಂತ್ರ ಪೋರಿ ಜೀವದಾನ ದೇಲಾ
0: ಗಾಯತ್ರಿ ಮಂತ್ರ ಪೋರಿ

ಜಯ ಜತರ ಬಾಯ ಸುಂದರೇಯ ಉಟಿನ ಬೋಸಿಲ ಹರಿ ಪದೇ ನಮಸ್ಕಾರ ಕೊಲಾಜ ಸುಂದರೇಯ ಹರಿ ಪದೇ ನಮಸ್ಕಾರ ಕೊಲಾಜ ಸುಂದರೇಯ ಸುಂದರೀ ತೋ ಪುತ್ರ ಮೋ ಕೋಲೆ ಅಚ್ಚಿ ತುಮೆ କାହିଁକି ରୋଦନ କରୁଅଛ ଚୁଚାରେ କାହିଁ କାଦୁଛି ଚୁଚାରେ କାହିଁ କାଦୁଛି।